ಅನ್ನಮತೆಂಬ ಸೇನ್ ವರ್ಮ ಅಲಿ ವರ್ಮ ಎಲ್ಲಿ ವರ್ಮ ಮಗದ ಸೇನ್ ವರ್ಮ ಯಾಜರ ಪ್ರಭಿಜೋ ಯಾಜರ ತುಂಡತೆ ಸೇನ್ ಮಿಚಿಲಂಬು ಡೀಶ್ವಿ ಅಭಿ ಅಮ್ಮದು ಮರಿಯನ್ ಅದ್ನ

ಸಂಬತ್ತಕ್ಕೂ ವಿಜಯ ಸಂಬಾನ ಕ್ರಾಲಿನ ಸಂಬಾನ ಸಂಬಾನ ಅಲ್ಲಿ ಬುಖಾರಿ ಕಂಕು ಫಾಲ್ ಫಾಮಸೈ ಜಗ ಫಾಲ್ ಫಾಮಸೈ ಬಿಚ್ಚಿಲೋಕ ಫಾಮಸೈ ಸದಾವು ಮದೇ ಕಂಬ ಕಂಬ ಮದೇ.